ಬಸ ಮಗ ಬಮನಿ ಬಸ ನಿರಿ ಸಗ ಮಗ ಮಗರಿ ಗರಿ ಗರಿ ಸರಿ ಸರಿ ಸನಿ ಸನಿ ಸನಿ ದನಿ ದನಿ ದ ಪದ ಪದ ಪಮ ಸಗ ಮ ಪಗ ಮ ಪನಿ ಮ ಪನಿ ಸಗ ಸಗ ಪಮ ಪ ಸಗ ಮಗ ಮ ಸಗ ಮ ಪ ಮಗರಿ ಸರಿ ರ ಪಮ ಗ ಮ ಪನಿ

0: ನಾನು ಬಂಪ ಕುಂಡೆ ನಾನು ಯೋಗ್ಯುಳ್ಳೈನ ವಯಸ್ಸು ಬರೋಬಡಿ ಆ ಸೋಡಿಗೆ ಬಂಪ ಮಾಮ ಬ್ರತಿಗೆ ಸಾಲುನೇ ಮೋಸುತು ಕಡಕಾಲ ಇಂಟಿ ನಮಸ್ಕರಿಸು ಸುತ ಬಿಚ್ಚಂಬೆಟ್ಟಿ ರಕ್ಷಿಂಬುಮ
1: ಸ್ಯಾ ಎಂದು ನಾವು ತನ್ರೀ